ಸಿತಿ ಮೂಡ ಸಿತಿ ನಾಡಹಿತಿ ಮೇ ಅಪಲ್ಲ ಲಕ್ಷಣ ಪೈಲ ಅಲ್ಲಗನಿಲ್ಲ ಮಗೇಹಿಯ ಪಲ್ಲ.